ಸಂಸೈ ಮಹಾಭೂತ ದಸೈ ಸೃಷ್ಟಿ ಕಾ ಪೈಲಿ ಮೈಥಿಯ ಭಗಾತ್ ಕೊಯಿಥಿಯ ನನ್ನರು ಜುದಿ ಸವೈಲಿ ಸವೈ ಭುಜಾತಿನಿ ನಿರೈ ವಿಭೂತಿ ಹರು ಸೃಷ್ಟಿ ಕಾ ಪಸಿ ಫೇರ ಮಹಾಪರಲಾಯ ಮೈಯ ಗ್ರಾಂಚು ಭಗಾತ್ ಮು ದೇಖಿ ಬಾಯ ಕೋಯ್ ಸೈನ ಕೈಲೆ ನಿರೈ ಸರ್ವ ಹೋಯ ಜಗತ್ ಸತ್ಯ ನಿರ್ಮಲ ಶುದ್ಧ ಪರಮಾ ಮೈ ಛೋ ಯಕ್ಷೈನ ದೋಸ್ರೋ ಹರು

ಗೃಹಂ ಪೂಜಾ ತೇ ವಿಷಯೋಪಭೋಗ ರಚನ ನಿಂದ್ರಾ ಸಮಾಧಿ ಸ್ಥಿತಿ ಸಂಸಾರಂ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಗಿರೋ ಯತ್ ಕರ್ಮಂ ಕರೋಮಿ ತತ್ತೆದಖಿಲಂ ಸಂಭೋ ತತಾರಾಧನಂ ಕರ್ಣಚರಂ ಕೃತಂ ವಾ ಕಾಯಜಂ ಕರ್ಮ ಜಂಬಾ ಶರಣನಯನ ಜಂಬಾ ಮಾನಸಾಪರಾಧಂ ವಿಹಿತಂ.